ಕರ್ಣರೇ ಅಮೃತ ಖಂಡ ದೂಧ ಮದ ಸಂಚಸ ತು ಬನ ಚಾತುರ ರೇ ಅಪನಾ ಆಪ ತು ಕಬ ನ ಛೋಡಸ ಪಿಸನ ಪ್ರೀತ ಜ್ಯೋ ರೇ